ಇಹಂ ಗೃಹಮಿತ್ಯಾಹು ಗೃಹಿಣೀ ಗೃಹಮುಚ್ಯತೆ. ಋಗ್ವೇದೆ ಕನ್ಯಾನಾಂ ಶಿಕ್ಷಾಯಾ ವ್ಯವಸ್ಥಾ ನಿರ್ದಿಶ್ಯತೆ. ಪುತ್ರವತ್ ತಾಸಾಮಪಿ ಉಪನಯನಾದಿ ಸಂಸ್ಕಾರ ಅಭೂವನ್. ವೇದಾಧ್ಯಯನೇಪಿ ತಾಸಾಮಧಿಕಾರೋ ಅಂಗೀಕ್ರಿಯತೆ ಸ್ಮ. ಗೃಹಸ್ಥಜೀವನ ಸಂಬದ್ಧ ವಿಷಯೇಷು ತಾಸಾಂ ಯೋಗ್ಯತ್ವಂ ಅಭಿಷ್ಟಂ ಆಸೀತ್. ವೈದುಷ್ಯಮಾಸಾದ್ಯ ತಾಯಜ್ಞಾದಿ ಕರ್ಮಣಾನಿ ವಿದ್ಯಾ ವಿವಾದೇ ಮಂತ್ರದರ್ಶನ ಕರ್ಮಣಯಪಿ ಚ ಪ್ರಾವರ್ತಂತ. ಋಗ್ವೇದೇ ಬಹವ್ಯೋ ಮಂತ್ರದರ್ಶಿಕಾ ಋಷಿಕಾಃ ಸ್ಮರ್ಯಂತೆ. ತತ್ರ ಕಾಶ್ಚನ್ ಋಷಿಕಾಃ ಸಂತಿ ಶ್ರದ್ಧಾ ಕಾಮಾಯನೀ ಸಚೀ ಯಮೀ ಇಂದ್ರಾಣಿ ಅದಿತಿಃ ಜೋಹುಃ ಅಪಾಲಾ ಆತ್ರೇಯೀ ಸರಸ್ವತೀ ಅಂಗಿರಸಿ ವಿಶ್ವವಾರಾ ಲೋಪಾಮುದ್ರಾ ರೋಮಶಾ ಬ್ರಹ್ಮವಾದಿನಿ ಘೋಷಾ ಉರ್ವಶೀ ಸೂರ್ಯಾ ಸಾವಿತ್ರೀ ಗೋಧಾ ಸಿಕತಾ ನಿವಾವರಿ ಪ್ರಭೃತಯಃ. ಮಂತ್ರದರ್ಶನೇನ ತಾಸಾಂ ಗೌರವಂ ವೈದುಷ್ಯಂ ಆದರ್ಶರೂಪತ್ವಂ ಚ ಪರಿಲಕ್ಷತೆ. ಸ್ತ್ರೀಣಾಂ ಅಧಿಕಾರಾಃ ನಾರೀ ಪುರುಷಸ್ಯ ಸಹಯೋಗಿನಿ ರೂಪೇಣ ವರ್ತತ್. ಸಾ ಪುರುಷೈಃ ಸಹ ಯಜ್ಞಾದಿ ಕರ್ಮಾಣಿ ಸಂಪಾದಯತ್. ನ ಕೇವಲಂ ಸಾ ಯಾಜ್ಞಾದಾವೇವ ಪುರುಷ ಸಾನ್ನಿಧ್ಯಂ ಅಶಿಶ್ರಿಯತ್, ಅಪಿತು ಭೀಷಣೇ ಸಮರೇಪಿ ಸಾ ಸೇನಾನಿತ್ವಂ ಅಲಂಚಕಾರ. ಸಹೋತ್ರಂ ಸ್ಮ ಪುರಾನಾರೀ ಸಮನಂ ವಾವಗಕ್ಷತಿ ಅಥರ್ವವೇದ್. ವೇದೇಷು ಸ್ತ್ರೀ ನಯವಲಾ ಇತಿ ಮನ್ಯತೆ. ಸಾ ಸುವೀರಾ ಸೂರಪತ್ನಿ ಇಂದ್ರಪತ್ನಿ ಇತ್ಯಾದಿಭಿಃ ಪದೈಃ ಗೌರವೇಣೋದ್ಘುಷ್ಯತೆ. ಸಾ ದುರ್ಜನಂ ಕಾಮುಕಂ ಧೃಷ್ಟಂ ಚ ಸುವೀರೇವ ಸೂರಪತ್ನೀವ ಧರ್ಸಯತಿ ಘಾತಯತಿ ಚ. ಸ್ತ್ರಿಯಾಃ ಸೌಭಾಗ್ಯವತಿತ್ವಂ ಸಹೃದಯತ್ವಂ ಉದ್ಯಮಿತ್ವಂ ಚ ಪ್ರಶಸ್ಯತೆ. ನ ಮತ್ ಸ್ತ್ರೀ ಶುಭಸತ್ತರಾ ನ ಶುಭಾಸುತರಾ ಭುವತ್ ಅಥರ್ವವೇದ್. ಸ್ತ್ರೀ ಯಥಾ ಅವಸರಂ ಸಂಸದಪಿ ಭಾಷಣಾಧಿಕಂ ವ್ಯದಧಾತ್ ವಸನೀ ತ್ವಂ ವಿದಥಮಾ ವದಾಸಿ ಅಥರ್ವವೇದ್. ಸಾ ಗಾರ್ಹಪತ್ಯಕರ್ಮಾಣಿ ಜಾಗರೂಕಾಭೂತ್ ಪುತ್ರಾದಿಲಾಭೇನ ಸಮೃದ್ಧಿಂ ಚಾಗಕ್ಷತ್ ಅಥರ್ವವೇದ್. ಸ್ತ್ರೀಣಾಂ ಕರ್ತವ್ಯಂ ಸ್ತ್ರೀಣಾಂ ಆಚಾರಶುದ್ಧಿ ಜಾಗರೂಕತ್ವಂ ಸುಸಂತಯುಕ್ತತ್ವಂ ಚಾಭಿಷ್ಯತೆ. ಶುದ್ಧಾಃ ಪೂತಾ ಯೋಚಿತೋ ಯಜ್ಞಿಯಾ ಇಮಾಃ ಸುಸಂತಾನೋತ್ಪತ್ಯಾ ರಾಷ್ಟ್ರಹಿತ ಸಂಪಾದನಮಪಿ ಸ್ತ್ರೀಣಾಂ ಕರ್ತವ್ಯಂ. ಇದಂ ರಾಷ್ಟ್ರಂ ಪಿಪ್ರಿಹಿ ಸೌಭಗಾಯ ಅಥರ್ವವೇದೆ. ಸ್ತ್ರೀಣಾಂ ಗುಣಾನಾಂ ಅಪಿ ವರ್ಣನಂ ಪ್ರಾಪ್ಯತೆ. ತತ್ರ ಸ್ತ್ರೀಗುಣಾ ವರ್ಣಯಂತೆ ಯತ್ ಸಾ ತೇಜೋವತಿ ಕುಲಪಾ. ಪತಿಹಿತಕಾರಿಣಿ ಮೃದುಭಾಷಿಣಿ ಸರಳಾ ಅಕ್ರೋಧನಾ ಪತಿವ್ರತಾ ಆಜ್ಞಾಕಾರಿಣಿ ಪ್ರಸನ್ನಚಿತ್ತಾ ಚ ಸ್ಯಾತ್. ಸಾ ಪತಿವ್ರತಾ ಸ್ಯಾತ್ ನ ಚ ಪತ್ಯಾ ವಿರೋಧಂ ಆಚರೇತ್ ಮಧುಮತಿಂ ವಾಚಂ ಉದೀರಯೇತ್. ಪತ್ಯುರನುವ್ರತಾ ಸ್ಯಾತ್ ತೃಟ್ಯರ್ಥಂ ಪ್ರಾಯಶ್ಚಿತಂ ಆಚರೇತ್. ಪತಿ ಪರಿವಾರಾರ್ಥಂ ಮಂಗಲಕಾರಿಣಿ ಶುಶ್ರೂಷಾ ಪರಾ ಸುಖದಾ ಚ ಸ್ಯಾತ್. ಯಜ್ಞಂ ಕುರ್ಯಾತ್ ಪತ್ಯಾ ಸಹಾಗ್ನಿಹೋತ್ರಂ ಆಚರೇತ್. ಪಾತಿವ್ರತ್ಯಂ ಆಚರಂತಿ ಸೌಮ್ಯ ಸ್ವಭಾವಾ ದಯಾಲುಶ್ಚ ಸ್ಯಾತ್. ದಂಪತ್ಯಯೋಃ ಹೃದಯ ಸಾಮಂಜಸ್ಯಂ ಸ್ಯಾತ್. ಪುರಾನಾರ್ಯಃ ಶೃಂಗಾರಂ ಕುರುವನ್ ಆಭೂಷಣಾನಿ ಚಾಧಾರಯನ್ ಚಕ್ಷುರಾ ಅಭ್ಯಂಜನಂ. ಯಜ್ಞಾದ್ಯೋಸರೇಷು ಸ್ತ್ರಿಯಃ ಸುವಸನಾಃ ಸಾಲಂಕಾರಾಶ್ಚ ಸಮ್ಮಿಲಿತಾ ಅಭುವನ್. ಸೂರ್ಯಾಯಾ ಭದ್ರಮಿದ್ ವಾಸೋಗಾಥಯೈತಿ ಪರಿಷ್ಕೃತಾ. ಬಹಿರ್ಗಮನಾದೌ ಭಾಷಣಾದೀಷು ಚ ನ ತತ್ರ ಪಾರತಂತ್ರ್ಯಂ ಆಸೀತ್. ತಾಸಾಂ ಚಾರಿತ್ರಿಕಂ ಅಸ್ತರಂ ಅಪಿ ಉತ್ಕೃಷ್ಟ ತ್ವಂ ಭಜತ್.